0: ಯಾರು ಶಿಕ್ಕು
1: ನಕ್ಕುಕ್ನ ಜಮಜಿಗೆ ಶಿವೆ ಆಗದೆ ಅದೇ ಪುಕ್ನ ಚುಲಿಚಿ ನರ್ಸಾಯ್
2: गरम चाय गरम चाय
3: गरम पांगड़े गरम पांगड़े।